0: ಕವನ್ನಕ ಗೈಕರಜ ಉಮೇ ಸನಕ ಅತೀಕ ಉಮೇ ಗಗಾಸ್ಯಮತಾಮದ ಬಸ್ಕಿತಿಯೋಕನಿವ ತಪ್ಲಕಿತಿಮತ್ಕೀಕ್ನ ಬಸ್ಕ ಅನಂಸೈ ಪಂಜೈ ಬುಕಾಲಿಮ ಜುವಂಗ ಪವಂ ಬುರುವಂ ತರುಬಿತೈ ಗವ ನುವಾಗತನ ಹುಕಿತ್ತ ಮಾನುವಾತನ ಅಪಯ ನದೈ ಗಲ ಹಲೈ ತೌ ಅಲೈ ಗವ ಉಮೈ ಗ ಅನಿನ ತುಸ ಬಕಾ ಸುಬ ಬುರುವಂ ಗ ಓದ ಜುವಂ ತೂ ನಾಲಮ ಯಪ್ ಗರಿಂ ಪತ್ ಸಂಪೈ ಗೈಲಿಮ ತೂ ಸತೂ ಮಿಂಗೂ ಬರೂ ಕಿತೈ ಗವ ಉದಹ ಗಿತೈ ತೂ ಗವ ಶಿವರಂ ತುಂಗ ರಜ ಗತ ರಾಮಿ ರಂಜ ಕಮಯಾನ್ಯ ತೌ ಗನ ಕಾಯಕೂ ಗ್ರ ಕಿತೈ ಗವ
1: Angkai batuk baru ga?
2: Ha, ambil Mehurix sirap ubat batuk, gamat dan madu plus.
1: Rekuang aku tu berasai pedih serta ndak nyamai tau.
2: Tak megak ngambil Hurix gamat. Sirap ubat batuk digaga ari gamat ngau madu plus. Nulung murang ke batuk ngau pedih rekuang.
3: Wah, tu barunya mai. Ulihlah satu rumah, satu botol Hurix Gamat.
2: Ulih ke Hurix Gamat bak kedai rantaian farmasi ngau kedai ubat. Iklan tu dikemenar ke ari upis iklan ubat. Hurix.